ಪೂಜಿನಿ ಮನುಗಡೆಗುನು ಬಂಧಮೂಲಕು ಮಾನ್ಯತಕುನು ಮನಸೇ ಹೇತುವು ಮನುಜುನಿ ಮನುಗಡೆಗುನು ಬಂಧಮೂಲಕು ಮಾನ್ಯತಕುನು